ಹೌಬದ ಗಾಯರಿಬಾ ಇಬಾನಿಗೆ ನುಂಶಿವಾರಿಬು ಲೋಯ್ಶಿನ್ ಫಂ ಖಂಗ್ದನ ಮಾಲಂಗಿ ಇಪೋಮ್ ಲಕ್ತ ಮೈಕೈ ಖಂಗ್ದನ ಹುಮ್ದೋ ಖರೆ ಮಾಂಗ್ ಖರೆ ತಾಮಿನಸಿ ಸೋರ್ ಫಿಲ್ಮ್ ಅಸಿದಗಿ ಅಮರ್ಜಿತ್ ಲೌರೆಂಬಂಗಿ ನಾಯ್ತುಮ್ ಖೊಂಚಲ್ದ ಅಜಿತ್ ನಿಂಥೌಜಾನ ಸೈರೆಂಬ ರಾಹುಲ್ ಬ್ಲೂನ ಸೈರಾಂಗ್ ಬೈಸೈ.

0: notification update lakhan basu yare
1: adina season abiu government ki service singbu miyam da henan naksil halliba
2: e seva manipur
3: tabiriba pawasi akashvani imphal degini South East Asia amasung yuno na ba lepa sing de irang nyamthan ba amasung santi purakna ba haibasi ki matang da nimi ni chathakata ba antarjati ki mipham amang asi de gi Imphal East ki Khurai Koncham lekai de leba Khongnang Thaba University da hokdokre Khongnang Thaba University Imphal gi IQAC amasung Center for South East Asian Studies Indira Gandhi National Tribal University Amarkantak ki Department of Political Science and Human Rights amasung Kamakhya Pemton College Yangthanga Punna Shinba Conference asida Thailand Myanmar Manipur amasung leba ki mapamsnigi lakba scholar shingna che pathoki Indira Gandhi National Tribal University Amarkantak Madhya Pradesh ki Political Science amasung Human Rights ki Head of Department Professor N. Surjit Kumar na conference asigi matang da hai conference asigi pangthok pugi maru ebe pandam di South East Lebak amasung yumlo naba Lebak sing maru ina mani pugumba raja sing da hingsana thola pasing tize nabani mahang na hai
4: Masi organized tau bagi maru eva pandam se hajik lairiba conflict situation particularly Southeast Asian countries aduga atoppa hybrid neighboring countries la koina matang sila pusanjarai base India China mayam dilai ko adu itar so koina northeast ki state again particularly koi Manipur state sida hajik lairiba conflict situation se koi academically discuss toraga peace building ki idea se kamaina porpa yagada ge haibagi pandam se research scholars sing academicians sing policy makers sing koi pulap ta
3: District Development Coordination and Monitoring Committee DISA Imphal East ki mipham amangasi Imphal East zila ge DC complex ke conference on the pangthokre zila si ki DISA committee ki mihu sin saru yaduna pangthokre ba mipham aduda Lok Sabha ge MP Dr Angomcha Bimol Akoizam su saru yakhi United Committee Manipur UCM likhat ki bagi chahi kun manga mapung pharap ke thoram Imphal ge Lamphel Patel balu pasi ge office tanga si pangthokre thoram adu da Manipur de riba tongan tongan ba civil society organization sing amasung lup singi makok thong balu ching ba sing yauna myo kya na saru yakhi Imphal Jirbam lambi ge bridge route number 34 ge kilometer tara sang ba lambi samjin sajin ba namaram oiraga haing amasung hangchi ki ayupung tara degi na amma phaw ba chathok sa sinda athing ba legani heramas ki matang da Imphal West ki deputy commissioner na cherol ma thokre cherol adugi matung ina hari ba matam asida gari singna atopa lambi singda chatna ba amadi traffic ki niyam inbina ba su hairi masida police amasung ati officials na mateng pangbina ba su hairakli Assam Rifles na Sindhuna Chandrakong ge Maira Paibi Singli Long Haino Popi Chandrakong amadi tonga tonga bakanglup singi luchingba singa pune mi phama ma pangthok tuna tonga tonga bakanglu singi marakta tengbang pina ba yaung apha ba mari thamna bing matang lakhana khre amaromda Assam Rifles na Sindhuna Kangpopi zila gi Pungte Churu Village cha community outreach program amanga se pangthok re paugi marakta na atemba break amamu
5: Diamonds Project Department of Pathology RIMS Imphal na breast amasung lung cancer na naraba patient singidamakta three molecular test ki khudong chaba pijari hairiba test singa dudi breast cancer gina ERPR HER2 noi amasung KI67 lung cancer gina EGFR mutation test amasung ALK ROS1 PDL1 IIC test testing asigi matengna cancer layang bada amasung targeted therapy da jawna mateng oigani akup marol gi damak diamonds project department of pathology RIMS tatanabio
3: akashvani Imphal gi pau tabiri nagaling gi mukhyamantri Niferio na sports infrastructure project taratarunga si virtual ana hangdokre Kohima da leba mukhyamantri ge residential complex da hokdo ki ba project sing adugi manung da mari amana Khelo India program ge makhadani aduga tarani thoina raja sarkar na packet ka da bani thorum adu da kendra youth office amasung sports mantri Manshuk Mandyavya virtual ana saru yakhi Khelo India project ki manung da mokokchung amasung Newland jila sing da multipurpose hall sing sab amasung waka town da leba police reserve da prefabricated indoor sports hall ama sab yauri raja sarkar na packet ka da ba project tarani thoki manung da kimfri noklu waka fek Chumuke Dima, Kohima Dimapur Amusung Peril Zilla Singh the Fossil Ground Singh Prefabricated Multipurpose Hall Singh Amusung Ate Sports Infrastructure Singh Singat Payawi Pradhan Mantri Narendra Modi na Hayang Rajasthan ki Balotra da Lupa Koti La Amma Hen Begi Tonga Tonga Police Singh Sangagani Karagin Urep Yung Tongani Jaipur Airport ki Anoba Terminal Building Amma Varaki Ahanba Greenfield Refinery petrochemical complex sangagani complex asi lupa koti lising humbudra mapan hena changna sabani pradhan mantri na jaipur metro rail project ure uyung su tongani tungda pradhan mantri na gujarat ki ahmedabad ta gg simi outsource semi counter assembly amasung test unit ama sangagani housing sanabagi pau khaidem gichandra degi
6: FIFA World Cup ki round of 32 ki match sing da ngasi numidang pung 13 makhai da Australia ga Egypt ki sanagani hayang ayuk pung 9 makhai da Argentina ga Cape Verde ga sanagani ayuk pung 13 ta Colombia ga Ghana ga sanagani ngasi yuk sanaki ba atopa match sing da Portugal na Corsiabu panjil aniyamada amadi Spain na Australia bu panjil ahum sinode thoki chamu ga kunthamanga suba Indian Oil Durant Cup ki feature thokle team kunmari na group taruk khaidok tuna sahar manga da sanagani ಹೌದಪ್ಪ ನುಮಿತ್ ಜುಲೈ ಕುನ್ಮಂಗಾದ ಕೋಲ್ಕತ್ತಾದ ಎಸ್ ಬೆಂಗಾಲ್ ಎಫ್ ಸಿಗ ಮೋಹನ್ ಬಗಾನ್ ಸೂಪರ್ ಜಾಯಿಂಟ್ಸ್ಗೆ ಸಾನಗನಿ ಕುಮಲ್ ಲಂಪಾಕ್ತ ಸಾನಗದವ ಗ್ರೂಪ್ ದಿಗಿ ಮ್ಯಾಚ್ ಸಿಂಗ್ ಥಾ ಅಸಿಗಿ ಕುನಿಪಾನ್ದಗಿ ಹೌಗನಿ ಅಹಾನ್ಬ ಮ್ಯಾಚ್ದ ಟ್ರಾವ್ ಎಫ್ ಸಿಗ ನೆರೋಕಾ ಎಫ್ ಸಿಗ ಸಾನಗನಿ ಎನ್ ಜಿ ಎಲ್ ನೋಂಗ್ಪೋಕ್ ಲೌರೆಂಬಂನ ಸಿಂಧುನ ಮಸಿಗಿ ಗ್ರೌಂಡ್ ಚತರಿಬ ತರೇತ್ ಶುಬ್ಬ ಲಂಬಾಲ್ ಮಯೂಮ್ ನೋಂಗ್ಥೋನ್ ಟ್ರೋಫಿ ಫುಟ್ಬಾಲ್ಗೆ ಅಸಿ ಸಾನಕಿಬ ಮ್ಯಾಚ್ದ ಯೈಫತೋಯ್ ಎಫ್ ಸಿ ಸೆಕ್ಟಾ ಲಾಕ್ತಬದಗಿ ವಾಂಗ್ಜಿಂಗ್ ಯುನೈಟೆಡ್ನ ವಾಕ್ ಓವರ್ ಫಂಕ್ರೆ ಅನಿಶುವ ಮ್ಯಾಚ್ದ ಸನಾಮಹಿ ಎಫ್ ಸಿ ವಾಂಗೋಯ್ನ ಫ್ಲೋರಿ ಹೋಸ್ಟೆಲ್ ಸಗೋಲ್ಬನ್ಬು ಪಾಂಜಲ್ ಅಮಸಿನೋದ ಮೈಥಿಬ ಪೀಕಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಎಸ್ ಟಿ ಸಿ ಕುಮಲ್ ಲಂಪಾಕ್ ಇಂಫಾಲ್ನ ಬಾಕ್ಸಿಂಗ್ ಜಿಮ್ನಾಸ್ಟಿಕ್ ಕರಾತೆ ದೊ ರೆಸ್ಲಿಂಗ್ ಅಮಸುಂಗ್ ಉಸು ಮಸಾನದ ಇನ್ಖಲ್ಲಕ್ಲಿಬ ನುಪಾಮಸಾ ಅಮದಿ ನುಪಿಮಸಾಸಿಂಗ್ ಲೌಗದವರಿ ಯೌನಿಂಗ್ಬ ಸಾನೋರಿಸಿಂಗ್ನ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನ್ಯಾಷನಲ್ ಸ್ಪೋರ್ಟ್ಸ್ ಟೆಲೆಂಟ್ ಹನ್ ಡಾಟ್ ಕಾಮ್ ನತ್ರಗನ ಆಫೀಸ್ ಅಸಿದಗಿ ಫಾರ್ಮ್ ಲೌರಬ ಯಾಗನಿ ಫಾರ್ಮ್ ಪಿಸಿನ್ಬಗೆ ಅರೋಯ್ಬ ಮತಂ ಥಾ ಅಸಿಗಿ ನಿಪಾನಿ ಖಂಗತ್ನವ ಅಂಗಾಂಗ್ಸಿಂಗಿ ತೇಸ್ ಥಾ ಅಸಿಗಿ ಮಾಪನ್ ಅಮಸುಂಗ್ ತರಾದ ಪಾಂಗ್ಥೋಕನಿ ಎಂಎನ್ಸಿಎ ವಿಮೆನ್ಸ್ ಅಂಡರ್ ನೈನ್ಟೀನ್ ಟಿ ಟ್ವೆಂಟಿ ಟ್ರೋಫಿ ಲಿಸಿಂಗನಿ ಕುನ್ಮಾ ಕುಂತರುಕ್ಕೆ ಮಸಿ ಥಾಂಗ್ವೈಬನ್ ಥಾವ್ ಗ್ರೌಂಡ್ ಸಾನಕಿಬ ಮ್ಯಾಚ್ದ ಥಾವ್ ಥಾಂಗ್ವೈಬನ್ನ ಟಿ ಸಿ ಎಂ ಡಿ ಸಿ ಥೊಂಗ್ಜು ಪಾರ್ಟ್ ಟು ಪೆಚು ಲಂಪಾಕ್ಪು ವಿಕೆಟ್ ತರೇತ್ ಥೊಯ್ಕಿ ಖುದೈಬ ಲಂಪಾಕ್ ತೌಕ್ಥೋಂದ ಸಾನಕಿಬ ಅತೋಪ ಮ್ಯಾಚ್ ಅಮದ ಅಕ್ಸ್ಡೋ ಖಾಂಗಬೋಕ್ನ ಯಂಗ್ ಫಿಜಕ್ ಯುನೆನ್ ಲಲಾಂಬುಂಗ್ಬು ವಿಕೆಟ್ ಅನಿದ ಥೊಯ್ಕಿ ಮಥಂಗ್ ಥಾಗಿ ತರಮಂಗಾದಗಿ ಕುಂತರೇತ್ ಫಾವ ಶ್ರೀಲಂಕಾದ ಪಾಂಗ್ಥೋಕದವ ಭಾರತ್ ಅಮಸುಂಗ್ ಶ್ರೀಲಂಕಾಗಿ ಟೆಸ್ಟ್ ಸೀರೀಸ್ಗೆ ಮತಂ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಬಿ ಸಿ ಸಿ ಐನ ಲೌಥೋಕ್ರೆ ಅಹಾನ್ಬ ಟೆಸ್ಟ್ ಮ್ಯಾಚ್ ಮಥಂಗ್ ಥಾಗಿ ತರಮಂಗಾದ ಗಾಲೆ ಇಂಟರ್ನ್ಯಾಷನಲ್ ಸ್ಟೇಡಿಯಂದ ಸಾನಗನಿ ಅದು ಅನಿಶುಭ ಟೆಸ್ಟ್ ಮ್ಯಾಚ್ನ ಕಲಂಬೋದ ಮಥಂಗ್ ಥಾಗಿ ಕುಲುಂದೊಯ್ದ ಸಾನಗನಿ ಮಸಿ ಐ ಸಿ ಸಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಸರುಕ್ ಅಮೋಯ್ನ ಪಾಂಗ್ಥೋಕದವ ಟೆಸ್ಟ್ ಸೀರೀಸ್ನಿ ಹಾಯ್ರಿ ಯಂಕೈನಿಥೋಯ್ ಶುಭ ಜುನಿಯರ್ ಬೋಯ್ಸ್ ಮಣಿಪುರ್ ಸ್ಟೇಟ್ ಕಬಾದಿ ಚಾಂಪಿಯನ್ಶಿಪ್ ಲಿಸಂಗನಿ ಕುಂತರುಕ್ಕೆ ಮಸಿ ಥೌಬಾಲ್ ಡಿಸ್ಟ್ರಿಕ್ಟ್ಗೆ ತೆಕ್ಚಮ್ದ ಹೌಕ್ರೆ ಸ್ಟ್ಯಾಂಡರ್ಡ್ ಲೈಬ್ರರಿ ಕಮ್ ಯೂತ್ ಆರ್ಗನೈಜೇಷನ್ ಮಣಿಪುರ್ನ ಸ್ಟೇಟ್ ಕಬಾದಿ ಅಸೋಸಿಯೇಷನ್ಗೆ ಮುಖದ ಸಿಲಿಬ ಚಾಂಪಿಯನ್ಶಿಪ್ ಅಸಿದ ಸಹಿ ಕುನ್ ಮಖಾಗಿ ಟೀಮ್ ತರಹೊಂದೊಯ್ನ ಸರುಕ್ ಯಾರಿ ಚಿತ್ರಭಾನು
3: ಹೌಜಿಕ್ ಅರೋಯ್ಬದ ಮರೋಯ್ಬ ಪಾವ್ ಅಮುಖನ್ನ ಮುಖ್ಯಮಂತ್ರಿ ಯುನಾಂಗ್ ಖೇಮ್ಚಾನ ಹೇರಿ ಕುಂಗಂಗಿ ಲಂಸಿಂಗ್ ಮಪುಂಗ್ ಫಾನ ಚೌಕರಹನಬ ಹೊನ್ನಬದ ಗ್ರಾಸ್ ರೂಟ್ ಲೈರಿಬ ಇನ್ಸ್ಟಿಟ್ಯೂಷನ್ಸಿಂಗ್ ಮಪಾಂಗಂ ಕಕನ್ನಬ ಹೈಬಸಿ ಸರ್ಕಾರಗೆ ಅಚೆಟ್ಪ ಫಿರೆಮ್ನಿ ಮುಖ್ಯಮಂತ್ರಿನ ಸಭಾಪತಿ ಒಯ್ದಿನಂಗಸಿ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ನ ಪೈಕಲಿಬ ಥಬಕ್ ಥೊರಮ್ಸಿಂಗ್ ಅಮುಖನ್ನ ಯೆಂಗ್ಸಿಂಗ್ರೆ ಸೌತ್ ಈಸ್ಟ್ ಏಷ್ಯಾ ಅಮಸುಂಗ್ ಯುಮ್ನೋನಬ ಲೈಬಾಕ್ಸಿಂಗ್ದ ಇರಾಂಗ್ ನೇಮ್ತಾನ್ಬ ಅಮಸುಂಗ್ ಶಾಂತಿ ಪುರೋಕ್ನಬ ಹೈಬಸಿಗೆ ಮತಾಂಗ್ದ ನುಮಿನಿನಿ ಚಥಗದಬ ಅಂತರ್ಜಾತಿಗೆ ಮಿಫಮ್ ಅಮಂಗಸಿದೆಗೆ ಇಂಫಾಲ್ದ ಹೌಕ್ರೆ ನಾಗಾಲೆಂಡ್ಗೆ ಮುಖ್ಯಮಂತ್ರಿ ನೆಫಿರಿಯೋನ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಜೆಕ್ಟ್ ತರಾತರುಂಗಸಿ ವಿಡಿಯೋ ಕಾನ್ಫರೆನ್ಸಿಂಗ್ಗೆ ಕುಥಾಂಗ್ದ ಹಾಂಗ್ದೊಕ್ರೆ ಅಮಸುಂಗ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಹೆಂಗ್ ರಾಜಸ್ಥಾನ್ಗೆ ಬಲೋತ್ರಾದ ಲುಪಾ ಕೋಟಿ ಲಾಖ್ ಅಮ ಹೆನ್ಬಗಿ ತೊಂಗಾ ತೊಂಗಾಂಬ ಪ್ರೊಜೆಕ್ಟ್ಸಿಂಗ್ ಸಂಗಾಗನಿ ಖರಗಿನ ಉರೆ ಉಯುಂಗ್ ತೊಂಗನಿ ಪಾವ್ಲೈಸರಿ
7: ಥರಮ್ ಸಂದೋಕ್ತುನ ತಹಂಜರಿಬ ಸಿ ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚೆನ್ನೆಲ್ಲಗಿನಿ ಹೌಜಿಕ್ ಲಾಂಥೋಕ್ಚರಿ ಚಯೋಲ್ಸಿದ ಥರಮ್ ಖೊಂಜಿನ್ಬ ಅಮದಿ ಥರಮ್ ಲಾಂಥೋಕ್ಪಿರಿಬಿ ಶರಾಮ್ ಲಿಂಥೋಯ್
8: ಮಂಗ್ಲಾನ್ ಒಯ್ದುನ ತೋಕ್ಲಗದಬ ವಾಖಲ್ದಿ ಸಾಗಲುಬಗಿ ಕರಿಬು ಕಾನಗನಿ ಅಮುಕ್ಸು ಮಿಯೋಯ್ಬ ಅಯ್ಕೊಯ್ಗೆ ಮರತ್ತ ಅನೇಮ್ ಅವಾಂಗ್ ಅಜೌ ಪಿಸಕ್ ಹಾಯ್ನ ಖಾಯ್ದೊಕ್ತುನ ಥಂಬಿರಮಿ ಪಿಕ್ಲಬ ಕಕ್ಸೇಂಗ್ನ ಮಕ್ಕೊಯ್ಗೆ ಪಾಂಗಲ್ ಥೌನ ಪುಥೋಕ್ತುನ ಸಾವ್ರಬ ಪೊತ್ಸಕ್ಸಿಂಗ್ದಿ ಪೂದುನ ಚಟ್ಲಿ ಅಪಿಕ್ಪಬು ಓರಬಸು ಅಜೌಬಬು ಓರಬಸು ನಿಪುಂಗ್ ಖುದಿಂಗ್ಮಕ್ಕಿ ಮಸಾ ಮಸಾಗೆ ಅರೈಬ ಪಾಂಗಲ್ ಲೌಸಿಂಗ್ ಪುಥೋಕ್ತುನ ಹೊತ್ನರಿಬ ಗಾಕ್ತನಿ ತೌಬತಬು ಇಸಾನ ಇಸಾಬು ಥಾಜಜಬ ಹಾಯ್ಬಸಿನ ಮಾಂಗ್ದ ಥಮ್ಲಗತ ಪುಮ್ನಮಕ್ ಮಾಯ್ ಪಾಕ್ಕನಿ ವಾಫಮಸಿಗ ಲೊಯ್ನನ Kangla channel gi chayol gi mapau pu bu thoram chayol sida thoram tabiri ba singbu taram nok chari kurum chari. Tongan tongan ba masana kaya da lamdam masiki sanaroi singna pik laba iramdam Manipur asibu malemda saktakli. Pumnamak sing asibu ohenaba honabada makhoi butakpi tambiri ba oja singgi yamna achobu thaudang lei haijaningi. Hayeng thangjinamit numirung ba matung pung tarani thoi minit nifu lanthuktuna tahan jagani chaiol sida Manipur thauramda haukiba jungi tangkun mari dagi kunipan fauba numit mangani chupna Imphal gi Khumalampa indoor stadium da pangthokkiba state sepak takro championship english singani kun gataruki loishinba numita all manipur sepak takro association amsta gi president loinana sepak takro federation of india gi joint secretary su oibiriba waikom jiten singh na thambirak pa wafam thauramasi gi saruk amoina tahan jagani thauramasi bu puthokpi sagol sem roma
9: all manipur sepak takro association na pangthok seriba mini boys sub junior ga boys girls degi junior boys na girls senior men and women 2026 ki pandam di lakaduri ba nation championship sing junior gi re sub junior gi senior gi sepak takro federation of india gi makha da pangthok seriba tonga tongan ba ibejing asida mai pakna saruk yawang amna ba amadi khoi goal lobang amna ba kone jabani loina na khoi sigi loiram tum to ꯁꯤꯡ ꯅꯁꯤꯡꯕ ꯃꯌꯥꯝ ꯑꯃ ꯑꯩꯈꯣꯏ ꯄꯥꯡꯊꯣꯛꯆꯗꯨꯅ ꯏꯟꯗꯤꯌꯥꯒꯤ ꯒꯦꯝꯗ ꯑꯩꯈꯣꯏꯒꯤ ꯄ꯭ꯂꯦꯌꯥꯔꯁꯤꯡ ꯌꯥꯎꯗꯅ ꯋꯥꯔꯜ ꯀꯞꯇ ꯑꯃꯗꯤ ꯇꯣꯉꯥꯟ ꯇꯣꯉꯥꯟꯕ ꯑꯦꯁꯤꯌꯥꯟ ꯒꯦꯝꯅꯆꯤꯡꯕꯗ ꯁꯔꯨꯛ ꯌꯥꯕ ꯉꯝꯕ ꯄ꯭ꯂꯦꯌꯥꯔ ꯃꯌꯥꯝ ꯑꯃ ꯃꯅꯤꯄꯨꯔꯗꯒꯤ ꯃꯍꯨꯠ ꯁꯤꯜꯂꯒ ꯏꯟꯗꯤꯌꯥꯒꯤ ꯃꯍꯨꯠ ꯁꯤꯜꯂꯒ ꯁꯥꯟꯅꯕ ꯌꯥꯅꯕ ꯄꯨꯊꯣꯛꯄ ꯉꯝꯅꯕ ꯍꯣꯠꯅꯖꯕ ꯌꯥꯝꯅ ꯃꯔꯨꯑꯣꯏꯕ ꯏꯚꯦꯟꯠ ꯑꯃꯅꯤ
8: ꯍꯌꯦꯡ ꯅꯨꯃꯤꯠ ꯑꯁꯤꯃꯛꯀꯤ ꯅꯨꯃꯤꯗꯥꯡꯒꯤ ꯄꯨꯡ ꯃꯥꯄꯜ ꯃꯈꯥꯏ ꯁꯟꯗꯣꯛꯆꯒꯅꯤ ꯃꯥꯏ ꯄꯥꯛꯂꯕ ꯂꯧꯃꯤ ꯊꯧꯔꯝꯁꯤꯗ ꯕꯤꯁꯅꯨꯄꯨꯔ ꯗꯤꯁꯇ꯭ꯔꯤꯛꯀꯤ ꯃꯅꯨꯡ ꯆꯟꯅ ꯇꯧꯕꯨꯜꯗ ꯂꯩꯕ ꯉꯥ ꯌꯣꯛꯄꯗ ꯃꯥꯏ ꯄꯥꯛꯂꯕ ꯂꯧꯃꯤ ꯌꯨꯝꯂꯦꯝꯕꯝ ꯀꯤꯔꯟꯒ ꯎꯅꯗꯨꯅ ꯋꯥꯔꯤ ꯁꯥꯕ ꯇꯥꯍꯟꯖꯒꯅꯤ ꯎꯅꯕꯤꯒꯗꯕꯤ ꯃꯦꯔꯤꯅꯥ ꯑꯣꯏꯅꯥꯝ ꯊꯧꯔꯝ ꯄꯨꯊꯣꯛꯄꯤ ꯅꯣꯡꯊꯣꯝꯕꯝ ꯔꯣꯃꯥ
10: ꯉꯥ ꯃꯈꯜꯁꯦ ꯑꯩꯈꯣꯏꯒꯤꯗ ꯂꯩꯔꯤꯁꯦ ꯍꯧꯖꯤꯛꯁꯦ ꯃꯦꯟ ꯑꯩꯅ ꯉꯥꯁꯦ ꯄꯩꯁꯥ ꯌꯥꯝ ꯍꯦꯟꯅ ꯑꯩꯅ ꯁꯥꯔꯒꯦ ꯈꯜꯂꯒ ꯌꯣꯛꯂꯤꯕ ꯃꯈꯜꯁꯤꯗꯤ ꯒ꯭ꯔꯥꯁ ꯀꯥꯞ ꯍꯥꯏꯔꯤꯕ ꯉꯥꯁꯤꯅꯤ ꯑꯗꯨꯒ ꯂꯩꯕꯒꯤꯗꯤ ꯉꯥꯁꯦ ꯔꯧ ꯃꯤꯔꯒꯟ ꯑꯗꯒꯤ ꯈꯔꯥꯎꯕꯤ ꯑꯗꯨꯒ ꯖꯄꯥꯟ ꯀꯨꯊꯤ ꯄꯦꯡꯕꯥ ꯉꯥ ꯇꯣꯟ ꯉꯥ ꯀ꯭ꯔꯥꯎ ꯀꯥꯕꯤ ꯂꯣꯏꯅ ꯑꯗꯨꯝ ꯁꯤꯜꯚꯔ ꯉꯥꯗꯤ ꯃꯈꯜ ꯁꯨꯅ ꯈꯔ ꯑꯗꯨꯝ ꯌꯣꯛꯆꯩ ꯍꯥꯏ ꯇꯥꯔꯦ ꯑꯗꯨꯒ ꯑꯩꯅ ꯍꯦꯟꯅ ꯐꯣꯀꯁ ꯇꯧꯔꯤꯗꯤ ꯑꯩꯅ ꯍꯦꯟꯅ ꯄꯥꯝꯕꯗꯤ ꯑꯩꯈꯣꯏꯒꯤ ꯒ꯭ꯔꯥꯁ ꯀꯥꯞꯁꯤꯅꯤ ꯃꯅꯤꯄꯨꯔꯒꯤ ꯃꯥꯔꯀꯦꯠꯁꯦ ꯒ꯭ꯔꯥꯁ ꯀꯥꯞꯅ ꯍꯦꯟꯅ ꯆꯥꯟꯅꯕꯗꯧꯅ ꯇꯧꯏ ꯍꯥꯏ ꯇꯥꯔꯦ ꯑꯗꯨꯅ ꯍꯧꯖꯤꯛꯁꯦ ꯑꯩꯅ ꯒ꯭ꯔꯥꯁ ꯀꯥꯞ ꯍꯥꯏꯔꯤꯕ ꯉꯥꯁꯦ ꯁꯤꯗ ꯑꯣꯏꯅ ꯑꯌꯥꯝꯕ ꯑꯩ ꯇꯧꯏ ꯑꯗꯨꯒ ꯑꯇꯩꯁꯤꯡꯗꯨꯅ ꯈꯔ ꯈꯔ ꯍꯥꯏ ꯇꯥꯔꯦ ꯒ꯭ꯔꯥꯁ ꯀꯥꯞ ꯍꯥꯏꯔꯤꯕꯁꯤꯗꯗꯤ ꯑꯩ ꯉꯥꯁꯦ ꯑꯩꯒꯤ ꯂꯩꯔꯤꯕ ꯀꯩꯅꯣꯁꯤꯗ ꯑꯩꯅ ꯉꯥ ꯂꯥꯛ ꯑꯍꯨꯝꯗꯒꯤꯅ ꯇꯔꯨꯛ ꯇꯔꯦꯠ ꯐꯥꯎ ꯑꯗꯨꯃꯥꯏꯅ ꯑꯩꯅ ꯌꯣꯛꯏ ꯍꯥꯏ ꯇꯥꯔꯦ ꯑꯗꯨꯒ ꯑꯇꯣꯞꯄ ꯉꯥ ꯃꯈꯜ ꯃꯌꯥꯝ ꯑꯇꯣꯞꯄ ꯖꯥꯂꯤꯁꯤꯗꯤ ꯂꯥꯛ ꯑꯃꯒꯨꯝꯕ ꯆꯥꯡ ꯍꯥꯏ ꯇꯥꯔꯦ ꯁꯨꯃꯥꯏꯅ ꯇꯧꯔꯒ ꯃꯤꯛꯁ ꯇꯧꯔꯒ ꯇꯧꯕꯅꯤ
8: ꯃꯁꯥꯒꯤ ꯑꯔꯥꯟꯕ ꯑꯁꯣꯏꯕ ꯀꯌꯥꯕꯨ ꯉꯥꯛꯄꯤꯕ ꯉꯝꯕꯒꯤ ꯒꯨꯟ ꯃꯃꯥ ꯃꯄꯥ ꯑꯣꯏꯕꯁꯤꯡꯗ ꯇꯥꯏꯕꯪ ꯁꯦꯝꯕ ꯃꯄꯨꯅ ꯄꯤꯕꯤꯔꯝꯃꯤ ꯑꯩ ꯃꯥꯕꯨꯗꯤ ꯅꯨꯡꯁꯤꯌꯦ ꯑꯅꯤꯁꯨꯕ ꯁꯔꯨꯛ ꯂꯤꯂꯥꯁꯤ ꯂꯥꯛꯂꯤꯕ ꯅꯣꯡꯃꯥꯏꯖꯤꯡ ꯅꯨꯃꯤꯠꯀꯤ ꯄꯨꯡ ꯇꯔꯥꯅꯤꯊꯣꯏ ꯃꯤꯅꯤꯠ ꯇꯔꯥꯗ ꯑꯍꯥꯟꯕ ꯑꯣꯏꯅ ꯁꯟꯗꯣꯛꯆꯒꯅꯤ ꯂꯤꯂꯥ ꯏꯕ ꯒꯨꯔꯨꯃꯌꯨꯝ ꯀ꯭ꯔꯤꯁꯅ ꯀꯨꯃꯥꯔ ꯁꯔꯃ ꯂꯤꯂꯥ ꯄꯨꯊꯣꯛꯄ ꯃꯥꯏꯕꯝ ꯏꯁꯥꯀꯥꯟꯇ ꯄꯨꯊꯣꯛꯄꯗ ꯇꯦꯡꯕꯥꯡꯕ ꯊꯣꯛꯄꯝ ꯁꯨꯚꯥꯁ ꯆꯟꯗ꯭ꯔ ꯁꯤꯡ ꯂꯤꯂꯥꯁꯤꯒꯤ ꯃꯇꯦꯡ ꯑꯃꯇꯪ ꯇꯥꯍꯟꯖꯔꯤ
11: ꯌꯥꯏꯐꯕ ꯀꯔꯤꯒꯤꯅꯣ ꯏꯄꯥꯅ ꯅꯪꯕꯨ ꯀꯧꯔꯒ ꯏꯆꯥꯒꯤ ꯃꯤꯠꯇꯒꯤ ꯄꯤ ꯇꯥꯔꯛꯏꯕꯗꯤ ꯅꯪ ꯏꯄꯥꯕꯨ ꯋꯥꯔꯨꯕꯔꯅ ꯍꯦ ꯏꯄꯥ ꯌꯥꯏꯐꯕ
12: ꯑꯃꯨꯛ ꯍꯟꯅ ꯇꯥꯕ ꯐꯪꯂꯣꯏꯗ꯭ꯔ ꯍꯥꯏꯅ ꯃꯇꯝ ꯆꯨꯞꯄꯗ ꯈꯣꯡꯂꯥꯡꯗꯨꯅ ꯇꯥꯅꯤꯡꯗꯨꯅ ꯇꯥꯍꯟꯅꯕ ꯏꯄꯥꯒꯤ ꯏꯃꯥ ꯍꯥꯏꯕ ꯃꯤꯡꯒꯧꯗꯣ
11: ꯑꯩ ꯅꯤꯄꯥꯗꯕꯨ ꯑꯗꯨꯝ ꯇꯧ ꯍꯧꯅꯕꯗꯅ ꯁꯦ ꯀꯥꯎꯀꯅꯣ ꯀꯥꯎꯀꯅꯁꯦ ꯀꯥꯎꯀꯅꯣ
12: ꯃꯄꯨꯛ ꯃꯄꯨꯛ ꯈꯨꯗꯤꯡꯗꯁꯨ ꯕꯕꯥ ꯕꯕꯥꯅ ꯏꯕꯨ ꯉꯥꯛꯄꯤꯌꯨꯀꯣ ꯕꯕꯥ ꯏꯕꯨ ꯉꯥꯛꯄꯤꯌꯨ
13: ꯏꯃꯥ ꯏꯃꯥ ꯌꯦꯡꯉꯣ ꯕꯕꯥꯁꯦ ꯅꯣꯏ ꯑꯦ ꯉꯁꯤꯗꯤ ꯕꯕꯥꯁꯦ ꯅꯣꯏ ꯑꯦ ꯋꯥꯁꯦ ꯅꯤꯡꯊꯤꯁꯤꯅ ꯉꯥꯡꯉꯦ ꯕꯕꯥ ꯅꯥꯕ ꯐꯗꯣꯔꯣꯃꯥꯂꯤ ꯏꯃꯥ
8: ꯅꯨꯃꯤꯠ ꯑꯁꯤꯃꯛꯀꯤ ꯅꯨꯃꯤꯗꯥꯡꯒꯤ ꯄꯨꯡ ꯇꯔꯨꯛ ꯃꯤꯅꯤꯠ ꯅꯤꯐꯨ ꯈꯨꯡꯒꯪꯒꯤ ꯊꯧꯔꯝꯗ ꯇꯥꯍꯟꯖꯒꯅꯤ ꯃꯅꯤꯄꯨꯔꯗ ꯀꯣꯑꯣꯄꯔꯦꯇꯤꯚ ꯁꯣꯁꯥꯏꯇꯤꯅ ꯂꯧꯔꯤꯕ ꯊꯧꯗꯥꯡ ꯍꯥꯏꯕꯁꯤꯗ ꯗꯤꯄꯥꯔꯠꯃꯦꯟ ꯑꯣꯐ ꯀꯣꯑꯣꯄꯔꯦꯇꯤꯚ ꯒꯚꯔꯟꯃꯦꯟꯠ ꯑꯣꯐ ꯃꯅꯤꯄꯨꯔ ꯀꯣꯑꯣꯄꯔꯦꯇꯤꯚ ꯁꯣꯁꯥꯏꯇꯤꯁ ꯃꯣꯏꯔꯥꯡ ꯖꯣꯟꯒꯤ ꯑꯦꯁꯤꯁꯇꯦꯟꯠ ꯔꯦꯖꯤꯁꯇ꯭ꯔꯥꯔ ꯑꯣꯏꯅ ꯂꯩꯕꯤꯔꯤꯕ ꯂꯩꯍꯥꯎ ꯊꯥꯕꯝ ꯁ꯭ꯌꯥꯝ ꯁꯨꯟꯗꯔ ꯁꯤꯡꯒ ꯎꯅꯗꯨꯅ ꯋꯥꯔꯤ ꯁꯥꯕ ꯎꯅꯕꯤꯒꯗꯕ ꯏꯔꯦꯡꯕꯝ ꯑꯖꯤꯠ ꯀꯨꯃꯥꯔ ꯃꯩꯇꯩ ꯄꯨꯊꯣꯛꯄ
14: নোংথম্বাম রোমা
15: লকডাউন আসিদে লাইরিবা নাহাসিংনা কোঅপারেটিভকি ইহো আসিদেদা কারি কারামবা মুংগা লাইবিরি হাইবাদি ইয়ামনা খুমাং জাবসিননা নাহাসিং আসি সরুক ইয়াবিরাবরা কোঅপারেটিভ সোসাইটি আসিনা কারি কারামবা থৌদাং সিংদি লাউবিরি হাইবে মতাংদা সুখরা থামবি ইয়াবরাদা
16: হাউজিকি হগলকলিবা নাহারোন সিংগি পারসপেকটিভ তা ইয়েঙ্গাগাদি হাইবাদি মখয়গি ড্রিম সি গভর্নমেন্ট জব ফংবা হাইজিদা মখয়গি ড্রিম মা আশা মা লয়ন উনাইয়ে কারিগুমবা ইয়ামনা চাওগেরা পিকগেরা গভর্নমেন্টগি থাবা মা বুফাঙ্গাদি মখয়গি লাইফ সে সিকিউর ওয়েরি হাইনা মখয়

ಹಾರ್ಯಪ್ಪ ಅಂದ. ಕದಾಯ್ದಾಗಿ ನೋದ ತಾದ ತಾದಾಗಿ ಪಾವ್ದಮ್ ದುದಬು ಕದಾಯ್ದ ಫಮುರ ಹಾಯ್ದೂರಿ ಬನು ನೀ ತಾದ ವರು ಬಿಗನು ತರಾಸ ಖಜಿಕ್ತಿದ್ದಿ ಹಾಬಿಗೂ ಶಿ ಹರಪ್ಪ.